0: se wo yo nyame wo yo nyame wo di asemba ye nyame wo kama ye wo makon so we mo wa wa di wo na utumi jina e ma ye di asemba ye ba aso wa ye na wo se wo yo nyame wo ya butem tim nyame wo ye ayeye yakobo di asemba ye wa ti papa ho hallelujah Pentecost nyame yaso wo yaso waje nya wo ye de ti premu na una wa ye ukusu yo uyo ti mafo
1: Pentecost nyame we speak the capital money obana.